ಗಮರೇಶ ದಾ ಕೆಡತಕ ದುಮ್ ಕೆಡತಕ ಗದಿಗನ್ ಪ್ರಾಣ್ ದಾತಿ ದಾತಿ ದಾ ಪ್ರಾಣ್ ದಾತಿ ದಾತಿ ದಾ.